0: ಕಿದದ ರಾಮನಿದ ಜಿದ ಮಧುರದ ರಾಗುಣದ ಸುಖ ಮೋಪುರ ಹರ ಮನೋಹರ ಮಮ್ಮಣಿ ಇಂಗೇ ನೀಡೋಳ್ವಳ
1: ಹಾಡಗವೂ
0: ಉರಗವರ ಅರಮಿದ ಮಡು ವಿವಿಧದ ನೋವುಗಳಿಲ್ಲ ಅಂಗೀ